ಹೂವು ಹನುಮಾನ ಅಲ್ಲೈನಕ್ಕ ಖಲಪ್ಪನ ಪಲಿ ಮಿಮಾಯ್ ಭೀಮ ಕುರು ಮೈಸಾಮಾನ ಕಣ್ಣ ಸಿಂಗು ಖಯುಂ ನಮಾನವ ಮೈಗೈ ಮರಿ ಸುಂದಾಯ ನಿಪಾಲ್ ಪುರಿಬ ಚುಕ್ಕಿ ಫಂಗೋ ಒಯ್ಬ ಸಿಂಹು ಕಣಾಮ ತಬು ತಾತ್ರಿ ಮೈ ಖಯುಂ

ಇನೋತ್ ಹಾಪ್ಲಂಬ ಗಂಬ ಸೈಹೇಕ್ ಅಮ ತಾವದ ಮೊಮೊನ್ ಮಿನೋಕ್ ತಮ್ಲಕ್ಪ ಅನಿಸುಬ ಖುದೋಲ್ ಒಯ್ನ ಲೋಮಿನಸಿ ನುಂಗ್ಸಿನರಿಬ ಅನಿಗಿ ನುಂಗ್ಸಿ ಕೊಂಗ್ಚತ್ತ ತತ್ತನ ಹೈನವ ವಾಹೈನಿ ಐನ ನಂಗ್ಬು ನುಂಗ್ಸಿವನ ಹೇಳಿ ಐನ ನಂಗ್ಬು ಖಂಜವನ ಹೇಳಿ ಅದುಬು ಮನುಂಗ್ ಯೌನ ನುಂಗ್ ಪಾನ್ ಫಾವ್ನ ಯೇಂಗ್ಲಬದ ತಾಗನಿ ಸೈಹೇಕ್ ಸೈದ ನಂಗ್ನ ಹೇಂದೆ ಐನ ತಾದೆ ಖುದೋಲ್ ತಮ್ಜರಿ ಪುಷ್ಪರಾಣಿ ಅಮಸುಂ ಅಮಿತ್ ತಾಂಥ ಅನಿಗೆ ಅಪುನ್ಬು ಖೊಂಜಲ್ದ ನಿರೂಪಮಾ ಖೇತ್ರಿ ಮಯುಂನ ಸೈರೇಂಬ ಅಮಸುಂ ಲಮ್ಯಾನ್ಬ ಎಂ ಜಿನ ಸೈರಾಂಗ್ಬ ಇಸೈ ಪುನ್ನ ತಾಮಿನಸೇ.

0: နော်ယံကာဟင်စတစ်ကွဲရကအငန်းဒယံနဲ့အကဒမစ်ပရက်ဆာပြပါအနိမတ်စဖတ်တဲ့ကွာ
1: ဟုတ်ရဲ့
0: အဒနာခနဘနိုင်နဘမာဂီပမ်ဇဘခမင်းနရကမာဂီအငမ်မထပ်သလန်ဘိုင်ဝစနာဖဘကနိုအိုဒွိနေဘအဒနာပရီဗင်ရှင်အင်ဂျနရယ်ကွာအဒကြီးအင်ဆန်ဆာဆာဒဘစပီရီချူအလီတီရောမဒခရလတ်ပစီစုဖိုင်ရဘကွာအဒုကအမရမ်ဒတောဂဒဘကာမစေအိုင်နတောဂဒဘစီဒသာဇဘအဒုကဖန်ကဒဘမဟိစီဒီအိုင်နတုယမ်နာဒုဒါဒီပင်တောတဘစေမစီစုအခငိုင်းနာဟိုက်ဘဒအဒုမလေးရမ်နေခွိနင်မကမ်ဒဘနီစီမစု indirectly suicide prevent တောဘဒယမ်ကာနာကရဘပေါ်အမအိုဒရီနီအဒေမငါဆိုင်ကအတမ်တော်ရဘကံကိုစီကီအိုင်နာနာအကွေမဘူးယမ်နာဇောင်းရင်းချင်းပြပါမစီမတော်တဲ့သာတော့ပြတပါမာဂီ every act every thought ရကွေနစီအတော်နဘနာပါမာဂီပုန်နင်းပေဆွန်ဒရဘကံနဲ့ support တော်နဘနာရပ
1: ါ
0: ငါဆိုင်အိုင်ကီကနာလေးဇဒရေအိုင်ဟင်ဘကီကနာဒရေအိုင်ဟင်ဝဒနမလေးလုံနဘဝိရေကာဟိဘစီနတ်တေအကွေမယမ်စီလိုင်းနာ support တော်ရဘကတနီနန်ခတနာဒမိုင်းတော်ပနတ်တေကိုင်နာreassurance တော့ပါမစစ်ဂျင်နူနော်တိုင်ချင်းတခတဟိုင်ပတိရရအဲတမွိုင်းဆေနမဘုဆပတ်တုံနီမဂီပတ်ချီမမာစီနာမုန်နီမခလကနာဘောရမကနမကဟိဒါကချဘာ check up ဆက်ပါဟိဒါကလေဘာဟိဒါကလေရကချာတဘမယမ်ဆူလေအဒုကီချာရီဘရခွလီဘရယင်းစင်ဘီဘာကနာကမခွလိုင်းဘရလိုင်းငိဟိုင်ဟိဒါကလေဘရလေဟိုင
1: ်
0: ချာဘရဟချိုင်ဟိုင်အဒုယေဝကန်တရမပါမခဒါဒရဝါဒကငဒပလပ်တားလေရမယောဝဲအစီထုတ်ထုတ်စီထုတ်ကရမတုငိယငိုရနီကွာအစုံမစုရဝဲပါအဒုနစီမယမ်စီဖဲမလီကီရောလ်နီအဒုနာဖဲမလီကီရောလ်ဆူယမ်ချာဝီကာအဒုပရီဗင်ရှင်ဒဆူಅದಕ್ಕೆ ಆಫ್ಟರ್ ಕೇರ್ ದಸು ಕ್ವಾ ಅದು ಮಸಿಗೆ ರೋಲ್ ಸಿ ಚಾವಿ ಅಕ್ವೇ ಮ್ಯಾಮ್ ಖಂಗ್ಮಿನ್ನ ಬಗಿ ಪೋಟ್ಸಿ ಮಸು ಯಾಮ್ ಚಾವಿ ಅದು ಸೊಸೈಟಿ ದ ಹೈರಕನ ಅಕ್ವೇಗೆ ಹಿಂಗ್ ಮದ ಯಾಮ್ ನ ವಾರಿ ಬಾ ಕ್ವಾಲಿವರ್ಸಿಟಿ ಕ್ವೇ ಯಾಮ್ ಬಾಕ್ ಸಾವ್ ಕರೆ ಕ್ವಾ ಸೊಸೈಲ್ ಕೋಸ್ ದ ಸೊಸೈಟಿ ತೋಗ್ ಬಿಸು ಲೈ ಹೈ ಬಾ ಕುದ ಮೊಯ್ನ ಅಕ್ವೇಗೆ ಸೊಸೈಟಿ ದ ತೋಯ್ ಬಾ ಕನುಗಿ ನತ್ರ ಅಕ್ವೇಗೆ ಚಿತ್ರರಂಜನ ಲೈ ಹಿ ದ ಸ್ಪಾಗಿ ನತ್ರ ಮಸಿನ ಮಾಗಿ ಥವೈ ನುಗಾಯ್ ತಪ ನದರ ಮೈ ಮಯೂಂಗಿ ಪ್ರಾಬ್ಲಮ್ ಗೆ ನತ್ತೆ ಹೈಬಾ ಅಕ್ವೇ ಗೆ ಲೈಬಾಕಿ ಚೌಬ ಇಶು ಒಮಸೆ ಮಾನಾ ಫಂಗನ್ನಿಂಗ್ ಬನೆ ಹೆನ್ ಗೆಬಾ ಐ ಪುನ್ಸಿ ಕಥೋಕರಕ ಸಿಗುಮ ಪೋಟವ ಫಂಗ್ಬೈ ಗಂಗ ಮಗತಿ ಐದನ ಕಥೋಯಿನೆಬಾ ಅದನ ಸಿಗುಮ್ಬಾ ಲೈಬಾಕಿ ಹೋಯಬಾ ಚೌಬ ಇಶು ಪೆನ್ದಬಾ ಇನ್ಜಸ್ಟಿಸ್ ಲಾಗ್ಬಗಾನ ದಸು ಸೊಸೈಟಿ ಥೋನಬಗೆ ಮರಮ ಮ
1: ಓಯೆಬಾ
0: ಅದಕಿ ಕರಿಗುಮ ಕಾಂದನಾ ಮಾಸೋಯಿನ ಫೈನಾನ್ಷಿಯಲ್ ಫೇಲರ್ ಲಾಗ್ಬಾ ಕುದಮೈನ ಅಕ್ವೇ ಗೆ ಫಾರ್ಮರ್ ಸೊಸೈಟಿ ಅಂದ ಲೈಯೆಬಾ ಮಾ ಅಕ್ವೇ ಗೆ ಕನೋ ರೋಮ್ದ ಸೌತ್ ರೋಮ್ದ ಥೋಕಿ ಪಕ್ಕದ ನನ್ನ ಅಕ್ವೇಗೆ ಲೌ ಸಿ ಥಂಗ ಥಂಗನ ಸಹಿ ಅಹು ಮರಿ ಕುಮ ಅಹು ಮರಿ ಕಾಂಗ್ ಬಾಯ್ ತಾರೆ ಕ ಅದು ಮೊಯ್ನ ಲೋನ್ ಸಿ ಸಹಿ ಕುತಿಂಗ ಅದು ಲೌ ಬಾ ಕ್ರೋಪ್ ಸಿ ದಿ ಮರು ಸಿ ದಿ ಲೋಗ್ ಲಕ್ ತರಬ್ ನಿನ ಸುಮ್ ಸಿಂಗ್ ದಬ ಸುಮ್ ಯಾಮ್ ಕಲಕ್ ಬಾ ಸಿಂಗ್ ನಬ ಯು ಪೈ ಸಿ ಉಸ ಲಕ್ ತಬ ಅದು ನ ಮೊಯ್ ಸಿ ಚಾ ಮ ಚನಿ ಸಿ ಹುಮ್ ದ ಪುಲಪ್ ಸುಸೈಡ್ ತೋರ ಸಿ ಬಾ ಫಾರ್ಮರ್ ಸುಸೈಡ್ ಮಸಿ ದಿ ಕೊಯ್ ಡಾಕ್ಟರ್ ನ ಯೆಂಗ ಗ ಫರೋಯ್ ಅದು ಮೊಯ್ ನ ಗೋಮೆನ್ ಲೋನ್ ಕೋಪಿ ಬಾ
1: ಹೋಯ್ ಹೋಯ್
0: ಅದು ಮ ಗೋ ಲೋನ್ ವೆಬ್ ತೋ ಬಾ ಅದು ದಗಿ ಫರ್ಕಿ ಅಜ್ಮೈ ತೋ ದನ ಅಕ್ವೇಗೆ ಸುಸೈಡ್ ಕಿ ಪ್ರಿವೆನ್ಷನ್ ಅಂಡ್ ಮ್ಯಾನೇಜ್ಮೆಂಟ್ ಸಿ ಡಾಕ್ಟರ್ ಖಕ್ತಗಿ ನತ್ತೆ ಅಕ್ವೇ ಪಾಲಿಸಿ ಅದೇ ಪ್ರೋಗ್ರಾಮ್ ಸೊಸೈಟಿ ಫಗರನ್ ಬಾ ಇಮುಂಗ್ ಮನು ಇಂಪ್ರೂವ್ ತಹೊನ್ ಬಾ ಮತಮ್ ಸಾನಾ ಅನಾಬ ಖಂಗ್ದೋಕ್ ಬಾ ಅನಾಬ ಯೆಂಗ್ ಬದ ಅಕ್ವೇ ನಯಾಮ್ ಕೇರ್ ಲೌಬಿ ಬಾ ಹರಿಬ ಮಯಾಮ್ ಸೆ ಸಂಗ್ದೋರಿನಿ
1: ಹೈ ಯಮ್ ನುಂಗೈ ಜೈ ಸುಗುಂಬ ಸುಸೈಡ್ ಸಿ ಪ್ರಿವೆಂಟ್ ತೌನ ಬಗಿ ದಮಕ್ತ ಅಕ್ವೇ ಪುಮ್ನಮಕ್ ಚಾವರ್ಬ ಥೌದಾಂಗ್ ಲೈ ಹೈಬ್ ಸಿಂಗ್ ಅಸಿ ಡಾಕ್ಟರ್ ನಯಾಮ್ ಮಯಕ್ ಶೇಂಗ್ ನ ತಾಕ್ಪಿರೆ ಅದು ಲೊಶಿಲಕ್ ಪೋಯ್ನ ನಸಿ ಸೆಪ್ಟೆಂಬರ್ ಗಿ ತಾಂಗ್ ತರ ವಿ ವರ್ಲ್ಡ್ ಸುಸೈಡ್ ಪ್ರಿವೆನ್ಷನ್ ಡೇ ಸಿಗ ಮರಿ ಲೈನನ ತಿತಾಬಿರಿಬ ಖ್ವಾಯ್ ಪುಮ್ನಮಕ್ಕಿ ಮಫಮ್ದ ಡಾಕ್ಟರ್ ಗಿ ಮೈಕೈದಗಿ ಕರಿ ಹೈಬಿನಿಂಗಿ ಕಿತಂ ತೆಂತಕ್ನ ಥಂಬಿಯು
0: ಆರೋಯಬದೈನ ಥಂಜನಿಂಬಸಿ ಸುಸೈಡ್ ತೌದೋರೆ ಹೈಬಸೆ ಕೋಯ್ ಮಂಗಜೋನನ ಲೋಯ್ನ ಖಂಗ್ಬ ಯಾಯ್ ಹೈಬಸಿ ಮಕ್ಕಂಗ ಕೈಸಿನ ಹೈಬಿ ಕೋಯ್ನ ಮೊಯ್ನ ಹೈಬದ ಥಾಹೋಂಗಿ ಮಮಂಗದದಿ ಕನಾನೋಮ್ ನತ್ರ ಕನಾನೋಮ್ದ ಸೋಯ್ದನ ವಹೈ ಒಯ್ನ ನತ್ರ ಇಂಗುಟ್ ಒಯ್ನ ಪಿರಮೆ ಹೈ ಅದ ಐ ಹಿಂಗುದನ ಕನದ್ರೆ ಹೈಗುಂಬ ಐ ಲೈನಿಂಗ್ದ್ರೆ ಹಿಂಗ್ದ್ರೆ ಹೈಬಗುಂಬ ಅಕ್ವೇ ಮು ನದಬ ಸುಯಾಯ್ ಹೈಬಗುಂಬ ಮಾಗಿ ಲೈಜಬ ಪೋಟ್ಸಯ ತಾಂಗಪ ಮಿಗೊಂದ ಪಿಥೋರಂ ಬಗುಂಬ ಅದ ಅಥಾಪ ನೋಮತ ಫೋನ್ ತೌದ್ರಮಿದ ಫೋನ್ ತೌರಗ ವಾರಿ ಸಾರಂ ಬಗುಂಬ ನೋಯ್ದಿ ನುವಾಯ್ ರಮ್ಗನಿ ಐಗಿ ಪುನ್ ಸಿಟಿ ಸ್ಮೈನ್ ತೌರೆ ಹೈಬಗುಂಬ ಇಂಗಿಟ್ಸೆ ಮಸಿಬೋ ಕೊಯ್ನ ರೆಡ್ ಫ್ಲೆಕ್ ಸೈನ್ ಹೈಬ ಮಸಿ ಮ ಖನ್ಬ ಕಾಂದ ಕೊಯ್ನ ಫಾಗಿ ವರ್ಬೈ ನಿಂದನ ಲೈಥೋಕ್ಪದಗಿ ಸಿರಗನ್ ಏ ಮಾ ದುಮೈ ಹೈರಂ ಮನಿನೆ ಕಾನೆ ಯಾ ಮೈಕಲ್ ಲೇಬಕೊ ಅದುನ ಮಸಿಗುಂಬ ಹೈರಕ್ಪ ಕಾಂದ ಕೊಯ್ನ ಫಾಗಿ ವೈನ ಲೌಬಿ ಗನು ಸೆಕ್ಷನ್ ಬಿಯು ಅದು ಮಾಗಿ ಮರಿ ಮತ ಸಿಂಗ್ದ ನತ್ರಗ ಸೊ ಕೊಯ್ನ ಹನ್ನಮು ಫೋನ್ ತೌರಗ ಮಾಗಿ ಅವಾ ನುವಾಯ್ ಹಂಗ್ಬಿಯು ಹೈಬ ವಾಪಂ ಸಿಮಗ ಅದುಗ ಸುಸೈಡ್ ಹೈಬಸೆ ಕೊಯ್ ತೌರುಯ್ದಬ ಥವಕ್ ಅಮನಿ ಧರ್ಮನ ಸುಯಾದೆ ಕೊಯ್ ಮೊರೆಲ್ ಗ್ರೌಂಡ್ ಸುಯಾದೆ ಪೊಂಗಮ್ದನ ಪೋಕ್ಪ ಮಪೋಕ್ನಿ ರಮಾ ಭಾವನಬ ಪೋಕ್ ಪೊಂಗಮ್ದಬ ಮಪೋಕ್ನಿ ಹೈನರಿಬನಿ ಅದು ನಮಸಿ ಖಾಮುಥಕ್ತ ಪುಂಸಿ ಲೋಮನ್ ಬಸಿ ತೌಗುಂಸಿ ಅದು ಕೊಯ್ ಮುಂಗ್ ಮನುಂಗ್ ಕೈರೋಲೆಕಾಯ್ ಪುನಮಕ್ ನಾ ಮಸಿದೆ ಸಿದ ಕೊಯ್ ಥಿಂಗ್ನ ನಮಕೊಂಡಬದ ಮತೆಂಗ್ ಪಾಂಗ್ಸಿ ಅಕ್ವೇನ ಹೈದೋಕ್ತನ ಲೋಸಿಲಗ ಮಾಂಗಿ ಗದೋಬ ಪೋಟ್ ನತೆ ಅಕ್ವೇ ಮ್ಯಾಮ್ ಪೋಂಗ್ನ ವರಿ ಸಾಬದ ಕಾಯ್ಬ ಕ್ರಿಮ್ತ ಲೈತೆ ಮಸಿನ ಕಾನಬಂಗಾಕ್ತ ಪಿರಕ

ತಾಬಿರಿ ಆಕಾಶವಾಣಿ ಇಂಫಾಲ್ದಗಿ ಎಖುಯ ಖುದೋ ತಾಬಿಯು ನುಂಗಾಯಿಯು ಮತಂಗ್ ಲೈಜರೆ ಯುಮ್ಲಿಂಬಂ ಗಂಭಿನಿನ ಸಪ್ಪೈ ಶಯಮು

ತಾಬಿರಿ ಆಕಾಶವಾಣಿ ಇಂಫಾಲ್ದಾಗಿ ಅದೊಮ್ನ ಕಣ್ಬಿರಪ್ಪ ತಾಬಿನಿ ವಿಷಯಗೆ ಖುದ ಮಮಾಂಗ ಲಕು ಚಕ್ಕಿಬ ಇಸೈಸಿಂಗ್ ಅದನ್ನ ಪೋಸ್ಟ್ಕಾರ್ಡ್ ತಾಬಿರಪ್ಪನಿ ಹೌಜೆಮು ಲಕು ಚರಿ ಎಸ್ ಎಮ್ ಎಸ್ ಗೆ ಖುದಾಂಗ್ದ ತಾಬಿರಪ್ಪ ವಿಲಮಿಷೈ ಮಮ್ಮಿ ಶಾಮಿ ಫಿಲಂ ಇಸೈನಿ ಕಂಬಿರಕ್ಲಿಬ ಸಿ ಕಂಬಿರಕ್ಲಿಬ ಮ್ಯೂಯ್ ಅದನ್ನ ಹೈಂಗಾಂಗ್ ಥೋಪ್ಚೋಮ್ ಲೈರಕ್ತಗಿ ಥಮ ಅಮದಿ ಮಹಾಕ ರೇಡಿಯೋ ತಾಬಿರಿಬ ಸಿಂಗ ಪುನ್ನ ತಾಮಿನಜಿಗೆ ಹೈದುನ ಮಮ್ಮಿ ಶಾಮಿ ಫಿಲಂಗಿ ಲಕ್ಷ್ಮಿ ಜಿತಾನ ಸಕ್ಪ ಗಿಗಿನ ಸೈರೇಂಬ ಆರ್ ಕೆ ಬಿರೇಂದ್ರಜಿತ್ನ ಸೈರಾಂಗ್ ವಿಸೈನಿ ಕಂಬಿರಕ್ಲಿಬ ಸಿ ಮಯಾಮ್ ತಾಮಿನಶಿ